ಕನಕಭೂಷಣಾಯ ನಮಃ, ಓಂ ಖಜ್ಜೋತಾಯ ನಮಃ, ಓಂ ಲೋಲಿತಾಖಿಲ ದೈತ್ಯಾಯ ನಮಃ, ಓಂ ಸತ್ಯಾನಂದ ಸ್ವರೂಪಿಣೇ ನಮಃ, ಓಂ ಅಪವರ್ಗಪ್ರದಾಯ ನಮಃ, ಓಂ ಆರ್ಯಶರಣ್ಯಾಯ